0: ಹರಣ ಜಯ ಮದೀಯ ಜಯ ಮದೀಯ ಮಧುರ ಗೇಯ ಕುಂಬಿತ ಸುಂದರ ಶರಣ
1: ಇಸಿ ಗೀತ ಕೋ ಸುನ್ನೆ ಜಾತಾ ಹೂಂ ಮೈ।